0: ಸರಿ ಆತರಿ
1: ಅಂತ ಬಾದ್ ಕುಮಾನ್ ಆತರಿ
2: ಶನು ಶನು ಹದಮನು ಸಕ್ಕತ್ ಹನ್ನಾಸ್ ಕಿಲ್ ಸಲ್